ಸುತ್ತ ಹೇಚು ಪಾರ್ವಂ ಅವಿನಾಶಿ ಅಗ್ನಾಸು ಹೇ ಪುರೇಶ್ವರ ಮೇ ನೃಪುಂಜನಗುಂತಾಸ ಹೇ ಸಂಜಯಂಕಾರ್ ಹೇ ನಿಗುಣ ಸತ್ಯ ಹೇ ಗುಣಿ ಹೋಣ ಹಾರ್ ಹೇ ಸುತ್ತ ಹೇ ಸಾಗರ ದಾಸರ ಮೇ ನಿರ್ಗುಣಿ ಕೋಯೇ ವಾಹು ವಾಹು ವಾಹು ವಾಹು ವಾಹು ವಾಹು ವಾಹು